ಪ್ರಣವ ಸ್ವರೂಪ ವಕ್ರದ್ರ ನಿಡಿಲ ಚಂದ್ರ ಕೌಡೌಣಿ ಜವಾಮಗರ ನಿರಂತರ ನಿಡಿಲ ಚಂದ್ರ ಕೌಡೌಣಿ ಜವಾಮಗರ ನಿರಂತರ ನಿಡಿಲ ಚಂದ್ರ ಕೌಡೌ ನಿಜವಾಮಗರ ವಿಶುದ್ಧ ಸುಗೌಡ ಕುರಂಗು ಓಡ ವೀರ